0: ಗೀತೆ ಗಾಯನ ಕಲಾ ಒಬ್ಬ ಮಮ ಹಿತಾಮತ್ಮ ಆದರೆ ಕರ್ಣ ಜನಪ್ರಿಯ ಗಾಯಕ ಇವಾಗೇಮ ಜನಪ್ರಿಯ ಸಂಗೀತವೇದಿ ಕ್ಲಾರೆನ್ಸ್ ವಿಜಯವರ್ಧನ ಒಬ್ಬ ತಾವಮತ್ತೆ ಅಮತು ಏನತ್ತಮ್ ದೂರಕಥನ ಅಂಕೆ ಅನುಹತರೈ ಪಹಲ್ವಾಯ್ ದಹನಮಯ ವಿಸಿತುನ ಮುಕಟದ ರೇಡಿಯೋ ತೋನ್ನಡಿಸತಹಂಟ ಒಬ್ಬೇ ದಾಯಕತ್ವ ಲಭಾದೆನ್ನಟ ಇದ್ದಿರಿ ವರ್ಷಕ್ ಸಂದಹ ಗುವನ್ದುಲಿ ಪಾತ್ತಾಗಿನ ಯಾಮ ಸಂದಹ ರಜೇನ್ ಲಬೆನ ಪರಿತ್ಯಾಗ ಮುದಾಲ್ ಇತಾಮತ್ಮ ವೇಗೇನ್ ಕಪಮಿನ್ ಅಡುಕರಮಿನ್ ಗನ ಯುಗೇಕ ಮೇ ಸೇಲುಮ ದೇವಾಲ್ ಪ್ರಜಾವೆನ್ ಸಪಯಾಗನ್ನಟ ತವ ತವತ್ ಅಪಟ ಪ್ರಧಾನ ರಜೆ ಬಾಲಕರ ಸಿಟಿನವ ಈ ವಗೇಮ ತಮಾಯ್ ಒಬ್ಬ ಲಬಾದಿನ ದಾಯಕತ್ವ ಅಂಕ ಹೆಟಿಯಟ ರಜೆಯಟ ಪೆನು ನಮ ತಮಾಯ್ ಓನ್ ದೆನಗಾನ್ನೆ ಪ್ರಜಾವಗೆ ಮೇ ವಗೆ ಗೋಣಿದುಳಿ ಸೇವಾನ್ ಸಂದಹ ಅವಶ್ಯತಾ ವ್ಯಕ್ತಿನೋ ಕಾರಣ ಕಿರಾಮೆನ ಬಲನ್ನೆ ತೊಬಲಬಾದಿನ ದಾಯಕತ್ವ ಮಾತ ಇತೀನ್ ಇತಾಮತ್ಮ ವೆದಗತ್ ತೊಬಲಬಾದಿನ ದಾಯಕತ್ವ ಮೇ ವೆಡಸತಹನ್ ತವದುರಟ ತೋತಾಗಿನ ಅನ್ನಟ್ಟು ಇವಾಗೇಮ ಮೇವಾಗೆ ರಟಕಿನ್ ರಟಕಟ ಸಂಕ್ರಮಣೆ ವೆಚ್ಚ ಅಪಿವಾಗೆ ಪ್ರಜಾವನ್ಗೆ ಪ್ಯವತ್ಮ ಸನಿಟುಹನ್ಕರ ಅನ್ನಟ್ಟು ಪ್ರಧಾನ ರಜೆಯಟ ದನುನ್ ಗನ್ನಟ್ಟು ತೀಯನ ಎಕ್ತರ ಕ್ರಮವೇದಿ ಅಕ್ತಮಾಯ್ ಮೇವಾಗೆ ಪ್ರಜಾವನ್ಗೆ ಸೇವೆ ಅಪಿವಾಗೆ ಸಾಂಕ್ರಮಣಿಕ ಪ್ರಜಾವನ್ ಲಭಾಗನ್ನು ಆಕಿನ ಕಾರಣ ಓ ಮಹೇಂದ್ರ
1: ಇವಾಗೆ ಮತಮಾಯ್ ದಂಗ್ ಅಪೇ ಮೇ ರಟೆ ದರು ದರಿಯೋ ಈಗ ಅವಟ ವ್ಯಾಡಿ ಹಿಟ್ಟಿಯೋ ತಮಂಗೆ ಗೀತ ಗಾಯನ ಕರ್ನೋ ನೋ ಎಕ್ ಪ್ರಸಂಗ ಇದ್ರಿಪಾತ್ ಕರ್ನೋ
0: ಇಸರವಾಗಿ ನಿಮೇ ದಮ್ ಬಹುಮ ವೇನಾಸ್
1: ವೇನಾಸ್ ಇತ್ಕೊಟ್ಟು ಏಗುಳ್ಳಂಟ ಪುಲ್ವಾಂಗ್ ಏಗುಳ್ಳಂಗೆ ಗಾಯನ ಕವಿ ಗಾಯನ ಹೆಮ್ನತ್ತಂಗ್ ಗೀತ ಗಾಯನ ಅಪಿ ಲವ್ವ ಪ್ರಚಾರಯ ಕರಗನ್ನ ಮುಳು ಮೆಲ್ಬರ್ನ್ ನೂರಟಂ ವಿತರಕ್ ನೆವೇ ಲೋಕೇಪುರ ಮೇ ಸಿಂಹಲ
0: ಸಮಾಜ ಮಾಧ್ಯ ಕೆಲ ಕಕ್ತೀನೋ ಹೆದಿಲ ತೀನೋನೆ ಪ್ರಧಾನ ಮಾಧ್ಯ ತಿಬುನೆ ಗೊನ್ನೆದುಲಿಯ ಸಹ ರೂಪವಾಹಿನಿ ಇದನ್ನ ನನ್ ಮೇಕಟ ಅಮತರ ವೈಲ ತೀನೋ ಮೇ ಸಮಾಜ ಮಾಧ್ಯ ತಕ್ಕೊಟ್ಟ ಮೇಕೆ ತಿನ ಏಕಮ ಗಟಲು ತಮ್ಮ ಇದಂಗ್ ಅಪಿ ಹಿತನೋ ಮೇಕ ದಮ್ಮ ಹೆಮೋಟಮ ಪೇನೋ ಕೇಳ
1: ಕೋವಿಟ್ ಸಮಾಜ ಮಾಧ್ಯಮ ಟಿಕ್ಕರಗನ ಪೆರ್ಲಗನ ಪೆರ್ಲಗನ ಮಿಸಕ್ ಏಕ ಹರಿ ಅಹನ್ನೆ ಬಹು
0: ಓ ಏಕ ಹರಿ ಏ ವಿತರ ಕೂತ್ನೆ ಮಮ ಕಿಯಾನಟ ಗೇ ಮಹೇಂದ್ರ ದಂಗ್ ಎಫ್ ಎಂ ತರಂಗ ಬಾಲ ಅವಸ್ಸೆ ಗೋನಟ ಬೆಂದ ಹರಿಯಮ ಏಕ ಕೌರು ಹರಿ ಏ ಸಂಖ್ಯಾತೆ ಸುಸರಕಲು ಔಂಟ ಏಕ ಹೇನು ನಮುತ್ ಅಪಿ ಹಿತುವಟ ಅಪಿ ಆ ಜಂಗಮ ದುರಕಥನೆ ಮಠ ಮೇ ಸಮಾಜ ಅಲಹರಹ ಮಠ ಹವಲ ಮೇ ಕಕ್ಕರನೋ ಕೆಲ ಪೆನುನ ಉಣಾಟ ಓಹುಗೆ ಹೋ ಐಗೆ ಹೋ ಹಿತವತ್ ಕಮತಿನ ಕೆನೆ ಖರಹ ವಿತರಮೈ ಮಠೇ ಪೆಮಿನೆನ್ನಟ ಪುಳುವ ನತ್ತನ್ ಲೋಕೆದಾನ ಹೆಮೋಗೆ ಮೇ ಅಪಿಟೇನೆ ನೇ ಇದಿಂಗ್ ಏ ಹಿಂದ ಏಕ ಸೀಮಿತ ಅಪಿ ಹಿತುವಟ ಹೆಮೋಟಮ ಪೇನೋ ಕೇಳ ಅಪಿ ದಾನ್ನ ನೆತ್ತಂ ಅರ ಮುಕದ್ದೆ ತೀನೋನೆ ಮೇ ಕೃತಿಮ ಬುದ್ಧಿ ಹರಹ ಅಪಿ ಮೊನೋಗೆನದ ಹೊಯನ್ನ ಕೇಳ ಅನ್ನರ ಮೊನೋದೇವಟಿಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ವಲಿಂಗ್ ಅಪಿಟೇವ ಯೊಮುಕರನೋ ಎಹೆಮುನತ್ ಮುಳು ಲೋವಟಮ ಮೇಕ ಇನ್ನ ಹೆಮ ಕೆನೆಕ್ಟಮ ಯಾನ್ನೆ ನೆಹೆ ನಮುತ್ ರೇಡಿಯೋ ಕಕ್ ಗುವನ್ನ ದುಲಿಯಕ್ ಇವಾಗೇಮ ರೂಪವಾಹಿನಿಯಕ್ ಹೆಮನೆತ್ತಂಗ್ ಟೆಲಿವಿಷನ್ ಅಕ್ಕರ ಈಟ ವಡಾ ಲುಕು ಪ್ರಜಾವಕಟ ಮೇಕ ಬೆದಿ ಅನುಭವ ಮತಕ್ಕರ ಅಂತ ಕೆಮತಿ
1: ಓ ಇವಾಗೇಮ ತಮಾಯ್ ದಸುನ್ ಡ್ಯಾಂಡಿನೋನ್ ಧಮ್ಮದೀಪ ಭಾವನಾ ಮಧ್ಯಸ್ಥಾನೆ ಮಾಹಿತಾನೆ ಅಪಿ ಹೆಮೋಮ ದನ್ನ ಡ್ಯಾಂಡಿನೋನ್ ಧಮ್ಮದೀಪ ಭಾವನಾ ಮಧ್ಯಸ್ಥಾನೆ ಪರಿತ್ಯಾಗ ಕಲ್ಲತೀನ ರೇಡಿಯೋ 3 ಟ್ರಿಪಲ್ ಸೆಟ್ ಡಾಲರ್ ಸಿಯಕ್
0: ಬಹುಮಾತ್ಮ ಸ್ತುತಿ ಮೇ ವಿಹಾರಸ್ಥಾನೆ ಸೀಲು ಕಟು ಸಾರ್ಥಕ ವಿನ್ನೈಕೆಲ್ಲ ಪ್ರಾರ್ಥನಾ ಕನ್ನು ಮುಕದ ಮೇ ಕಾಲ ತಿಸ್ಸೆ ಅಪಿತ್ತಕ್ಕಮ ಇನ್ನ ವಿಹಾರಸ್ಥಾನಯಕ್
1: ತಮ್ಮ ಲಂಕಾಯ್ ಅತಿ ವಿಶಾಲ ಶುಭ ಸಾಧಕ ವೆಡಗಟಿಯುತು ಕರಣ ವಿಹಾರಸ್ಥಾನ ಇತಿಂಗ್ ಅಪೇ ಪ್ರಜಾವೇನುವೇ ಡಾಲರ್ ಸಿಯಕ್ ಪರಿತ್ಯಾಗ ಕಲ್ಲತೀನ 3 ಟ್ರಿಪಲ್ ಸೆಟ್ ಗುವಾಹಟಿಯಟ
0: ವಿಹಾರಸ್ಥಾನೆಯ ತೇವಾಗೇಮ ಸ್ವಾಮಿನ್ ಹಾಸೆಲ ಸೀಲು ದೇನ ಅಪಿ ಗೌರವ ಸಂಪ್ರಯುಕ್ತೋ ಮತಕ್ಕನ್ನೋ ಮೇ ವ್ಯವಸ್ಥಾ
1: ಇವಾಗೇಮ ತಮ್ಮ ಲಂಕಾವೇ ಏಕೀಯ ಭಾವೇಟ ಸ್ವೈರ್ಯತ್ವೇಟ ಭೌಮಿಕ ಅಖಂಡತಾವೇಟ ಹೆಮದಾಮ ಸಟನ್ ಕರಪು ಸ್ಪ ಸಂವಿಧಾನ
0: ಅನಿವಾರ್ಯ
1: ಅದತ್ ಅತಿ ವಿಶಾಲ ಕರ್ತವ್ಯ ಲಂಕಾವೆ ಸಿದ್ಧ ಕೊರಮಿನ್ ಪಾವತಿನ ವಿಶಾಲ ಪ್ರಜಾಸೇವಾ ಕರನ
0: ಬಹುಮ ಲೋಕು ಹಂಡಕ್ ನತಿ ಉನಾಟ ಏಗೊಳ್ಳು ಕಾಟಿತು ಕರಗೆನೆ ಅನು
1: ಅತ್ರ ಬಹುಮ ಲೋಕು ಹಂಡಕ್ ನಗನ ಬಹುಮ ಕುಡಾ
0: ಕಂಡಾಯ್ತಾರೆ
1: ಏಗಲು ಜಿನೀವಾ ಒಳ ಗಿಹಿಲ್ಲ ಈಗ ಅವಟ ಮೆಹೆ ಪಾರ್ಲಿಮೆಂಟ್ ಗಿಹಿಲ್ಲ ಲಂಕಾವೆ ಸ್ವೈರಿತ್ವೇನೆ ಅತಿ ವಿಶಾಲ ಸಟನ್ ಮೆಹೆಯುವ ಅದವೆನ ಕೊಟ ಅಪೇ ಪುರಾವಸ್ತು ರೆಕಗಾನ್ನ ಅಪೇ ಅಪೇ ಉರುಮೆಯ ರೆಕಗಾನ್ನ ಅತಿ ವಿಶಾಲ ಕರ್ತವ್ಯಕ್ಕೆನ್ನ ಇವಾಗೇಮ ವಿಶಾಲ ಪ್ರಮಾಣ ಅವತನ್ ವೆಚ್ಚಾಯಿಟ ಸಹಯೋಗ ಸಪೇ
0: ಮೊದಲ ದರ್ಲಬಾದೇನೋ ದರ್ವಾನ್ಗೆ ಶುಭ ಸಾಧನೆ ಅಧ್ಯಾಪನ ಕಟಿತು ಬಹು ಕಟಿತು ರಾಶಿ
1: ಸ್ಪ ಸಂವಿಧಾನಿ ಅಪಿಟ ಡಾಲರ್ ಸಿಯಾಕ್ ಅಪೇ ಆಸ್ಟ್ರೇಲಿಯಾ ಪ್ರಜಾವೇನ್ವೆ ಪ್ರಧಾನ ಕಲ್ಲತೀನ ಇವಾಗಿಮ ತಮೈ ದಸುನ್ ಗಂಪ ರತ್ನಾವಲಿ ಬಾಲಿಕಾ ವಿದ್ಯಾಲಯ ಬಹು ವಿಲಾವಟ ಅಪೇ ಸ್ಪ ಸಂವಿಧಾನ සම්බන්ධ වෙන සංවිධානයක් රත්නාවලි බාලිකා විද්‍යාලය ආදි ශිෂ්‍යාවන්ගේ සංගමය. අපි දන්නවා ලංකාවේ බොහෝ ප්‍රජා කටයුතු සිදු කරනවා. ඉතින් ඒ සංගමයත් අපිට ඩොලර් 100ක් පරිත්‍යාග කරලා තියෙනවා මේ ඔස්ට්‍රේලියාවේ ප්‍රජා ගුවන් විදුලිය පවත්වාගෙන යන්න.
0: රත්නාවලි බාලිකා විද්‍යාලයේ ආදිශිෂ්‍ය සංගමයේ සියලුම දෙනා ආදිශිෂ්‍යාවන් කියන ඔව් නේද? ආදිශිෂ්‍යෝ ඉන්න බෑ නේද? ආදිශිෂ්‍යාවන්ගේ සංගමයට අපි ස්තුතිය පුද කරනවා. ඒ වගේම ස්පර් සංවිධානයට ඔබට තවදුරටත් මේ වගේ ශ්‍රී ලංකාවේ ඒකීභාවයෙන් කරන කටයුතු තවත් සාර්ථක කරන්නට ඉඩකඩ ලැබෙනවා කියලා ප්‍රාර්ථනා කරනවා. තවත්
1: දැන් ලියාගෙන යනවා.
0: ඔව් හොඳයි. හරි. අපි තවත් ගීතයකට යනවා. මංගල ඩෙනෙක්ස් ගායනා කරන ඊට පෙර ආතු මතක් කරනවා දුරකථන අංකය 94 15 19 23 කතා කරන්න අපි සූදානමින් ඉන්නවා ඔබේ දායකත්වයේ සනිටුහන් කරගන්නට. ඒ ඔබ ලබා දෙන්නේ මේ වගේ වැඩසටහන්, ඒ කියන්නේ විවිධ භාෂාවන්ගෙන් ඔස්ට්‍රේලියාව පුරා පවත්වාගෙන යන රේඩියෝ වැඩසටහන් පවත්වාගෙන යන්නට ලබා දෙන දායකත්වය වෙනුවෙන් අපි ඉල්ලන, නැත්නම් ඔබෙන් ඉල්ලන්නට රජය විසින් බල කර සිටින කාලවකවානුව මේ ඔක්තෝබර් මාසේ. ඉතින් අපි සිංහල කණ්ඩායම වෙනුවෙන් ඔබෙන් ඉල්ලා සිටිනවා ඔබේ දායකත්වය අපට ලබා දෙන්නයි කියලා. මේ අපි කණ්ඩායමට විතරක් නෙමේ මතුවට කරගෙන යන්නට පත් වෙන කෙනෙක්ට උනත් පවත්වාගෙන යන්නට මේ වැඩසටහන් ගෙන යන්නට ගුවන්විදුලි මධ්‍යස්ථානය ශක්තිමත්ව සාර්ථකව පවතින්නට අවශ්‍යයි. ඒ නිසා ඔබට විරුද්ධ කණ්ඩායමක් වුණත් අද මේ කරගෙන යන්නේ ඔබේ දායකත්වය ලබා දෙන්නයි කියන මතක් කිරීම මම කරන්නට කැමතියි.